ಬುದ್ಧಿದಾಯಕ ತೂ ಗಣರಾಯ, ಸುಖದಾಯಕ ತೂ ವಿನಾಯಕ, ವಿಘ್ನ ನಾಶಕ ತೂ ಲಂಬೋತರ, ಭಕ್ತವತ್ಸಲ ತೂ ವಕ್ರತುಂಡ. ಮಾನೂನ್ ಘೆ ಯಾ ಅಜ್ಞಾನಿ ಜೀವಾಚಿ ಭಕ್ತಿ ಆಣಿ ದಾಖಯ ದಿಖಾ ಯೋಗ್ಯ ಅಶಾ ಜೀವಿತಾಚಿ.